ಐಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಅಥ ವಾರ್ತಾ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಪ್ರಾತಃ 11 ವಾದನೆ ಆಕಾಶವಾಣೀತಃ ಮನ್ ಕಿ ಬಾತ್ ಇತಿ ಕಾರ್ಯಕ್ರಮೆ ಸ್ವೀಯಂ ಮನೋಗತಂ ಪ್ರಕಟಯಿಷ್ಯತಿ. ಮಾಸಿಕಸ್ಯ ಆಕಾಶವಾಣೀ ಕಾರ್ಯಕ್ರಮಸ್ಯ ಏತತ್ ಚತುಸ್ತ್ರಿಂಶೋತ್ತರೈಕಶತತಮಂ ಸಂಸ್ಕರಣಂ ಭವಿಷ್ಯತಿ. ಆಕಾಶವಾಣ್ಯಾಃ ದೂರದರ್ಶನಸ್ಯ ಚ ಸರ್ವಾಭಿಃ ವಾಹಿನೀಭಿಃ ಅಸ್ಯ ಕಾರ್ಯಕ್ರಮಸ್ಯ ಪ್ರಸಾರಣಂ ಭವಿಷ್ಯತಿ. ಅಯಂ ಹಿ ಆಕಾಶವಾಣೀ ವಾರ್ತಾ ವಿಭಾಗಸ್ಯ ಅಂತರ್ಜಾಲಪಟಲೆ www.newsonair.gov.in ಇತ್ಯತ್ರ ಅಪಿ ಚ newsonair ಇತಿ ಚಲದೂರಭಾಷೀಯೇ ತಂತ್ರಾಂಶೆ ಅಪಿ ಉಪಲಬ್ಧಃ ಭವಿಷ್ಯತಿ. ಆಕಾಶವಾಣೀ ದೂರದರ್ಶನ ಪ್ರಧಾನಮಂತ್ರಿ ಕಾರ್ಯಾಲಯ ಸೂಚನಾ ಪ್ರಸಾರಣ ಕಾರ್ಯಾಲಯಾನಾಂ ಯೂಟ್ಯೂಬ್ ವಾಹಿನಿಭಿಃ ಅಪಿ ಅಸ್ಯ ಕಾರ್ಯಕ್ರಮಸ್ಯ ಸಾಕ್ಷಾತ್ ಪ್ರಸಾರಣಂ ಭವಿಷ್ಯತಿ. ಹಿಂದಿಭಾಷಾಯಾಂ ಪ್ರಸಾರಣಸ್ಯ ಅನಂತರಂ ಆಕಾಶವಾಣ್ಯಾಂ ಅಸ್ಯ ಪ್ರಸಾರಣಂ ಕ್ಷೇತ್ರೀಯಾಸು ಭಾಷಾಸು ಅಪಿ ಭವಿಷ್ಯತಿ. ವಿದೇಶ ಮಂತ್ರಿ ಡಾಕ್ಟರ್ ಎಸ್ ಜಯಶಂಕರ ಗತ ಸಾಯಂ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿನ ಯು ಮಿನ್ ಆಂಗ್ ಲೈಂಗ್ ಇತ್ಯನೇನ ಸಹ ಮೇಲನಂ ಕೃತವಾನ್. ಸಾಮಾಜಿಕಾಂತರ್ಜಾಲೀಯೇ ಪಟಲೆ ಡಾಕ್ಟರ್ ಜಯಶಂಕರ ದೀರ್ಘಕಾಲಂ ಯಾವತ್ ದ್ವೈಪಾಕ್ಷಿಕಂ ಸಹಕಾರಂ ಸುದೃಢಂ ಕರ್ತುಂ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತೇಃ ಸಕಾರಾತ್ಮಕ ಭಾವಸ್ಯ ಪ್ರಶಂಸಾಂ ಅಕರೋತ್. ಸಃ ಅವದತ್ ಯತ್ ಸಃ ಶಾಂತೇಃ ಪ್ರಗತೇಃ ಸಮೃದ್ಧೇಃ ಚ ಸಹಭಾಗಿತ್ವಂ ಇತೋಪಿ ಸುದೃಢಂ ಕರ್ತುಂ ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಸಹ ಶ್ರೀ ಲೈಂಗ್ ವರ್ಯಸ್ಯ ಮೇಲನಸ್ಯ ಪ್ರತೀಕ್ಷಾಯಾಂ ಅಸ್ತಿ. ಉಭಯೋ ದೇಶಯೋ ಮಧ್ಯೆ ಐತಿಹಾಸಿಕಾನಾಂ ಸಭ್ಯತಾನಾಂ